0: ಎಸರಿ ಬಿದ ಹುಂ ಅನಿ ದಾನ್ಲೆ ಮೇಘ ಅನಿಹಿ ಲಾ ನೆಮೆಗೆ ಇರುವ ದಾನ್ಲೆ ಹುಮನು ಬೈ ಮೆರೆದ ತಿನ್ನ ಕೈ ಇಹಿರುಗು ಲೂನಿ ಆಬ ಇದುಹನ್ಯು ಹಾ ನ್ಯುಂಬಿ ಬಯ ಮಾಸೆ ದೋನಿಯಗೆ ಹಾಗೆ ಇಚುಗು ಬಲಿ ಲೇ ನೆಮೆಗೆ ಇರುವೈನು ಇತರ ಲಿಂಗ ನಾಫಾಗು ಲೂ ಮಮಬ ದಿನ ಲಾ ಇಹಿರುಗು ಹುಂ ಲಿದಾ ನಿಕಾತ ಅನಿ ಇತರ ಮೇಮೆ ಲೂಬಾ ನದಿಗ ಇತರ ಕೈ ಚೋರು ನಾನಿ ಲಾಗು ಸುಬುದಿ ನಾನಿ ಲಿನಾರು ಕ್ರಿಸ್ತು ಇತರ ಲಿಂಗ ಗಿಣೆ ನ ಸುಬುದಿರು ನೀ ಲಾಗು ಮಗಿದರು ಬೈ ಲಾ ಲೇಬುನ ಅಪಂತಹನಿ ಲೇ ನುವಾಗು ಬೈ ಲೌಬುವಾಗು ಅಕಾಯ ಕಸ ವಾಗು ನ ದಿಮುರೆ ಹ ಇತರ ಲದಿಗ ಫುನಾಸ ಹಿಂಸಿನೂ ಸುಬುದಿತಿ ಲುವೈರಿ ಹಿಂಸಿಯನ್ನು ಲೂ ಬೊಂಗಿ ನದಿಗ ಮೇಮೆ ಬೈ ಲೇ ನದಿಗು ಬೈ ಲುಮಿಚುಗು ನಾ ಲುಗಾರು ಹೊಂ ಅರುಫುದ ತಿಂಯ ಹಗಿಯ ಹಾ ಆಲುವ ಹಬಾಣ್ಯ ಲುಗ ಯಾರಬೈ ಲಾ ಹನಿಯಗು ಲಾಗು ಇತರ ಮೇಮೆ ಲಿಂಯ ಲಾ ಹೆಸರಿ ಬಿದು ಹೂ ಕೈಸಿ ವಗಿಯ ಮಮ ಕ್ರಿಸ್ತು ಉನ್ನಹ ಬಲಿಯ ಜೇತಿ ಹಗಿಯ ಹಗನಗು ಓಂ ಲೌಸು ಹಫಾಮರು ಕಮಲಾನಿಗು ಕ್ರಿಸ್ತು ಅಪೋಸ್ತಲು ಹಗಿಯ ಅನಿ ಮಮ ಕತೆ ತೆರೆಂಚತಿ ಲೇ ಲುಗುಂದು ಅರುಫುದ ಗ್ವಾತಿ ಮಾಫಿ ಅಗುವಾನರಿಗು ಲುಂಗುವ ಕೈ ಅಂಹರಿ ಲೇ ಇಚುಗು ಬಲಿ ಲರುಗೊಂಗ ಲಿಗೆ ಗಿಣ್ಯತಿ ಹಫಾಮರು ಬೈ ಹಾ ಹೆಸರಿ ಬಿದು ಬಾಣ್ಯ ಲೂ ಕೈಸಿ ಗಿರಿಗಿಯ ಹಾ ಅದಿಗು ತಿಂಯ ಬುಯಿತಿ ಗಮಲುಮು ಲಚಿಲಿರುವ ವೇಯು ಲೂ ಹೆರೆಸಿ ಬಿರು ನಿ ಲೇ ಹದಿನ ಬೈ ಲಾಗು ಉರಿಬ ನಿ ಲೇ ಹದಿಗು ಬೈ ನರಿಯ ಗುಣ್ಯಾಯ ಹೂ ಉವ ಲಾ ನಿಯಾಬ ಅರಿತ ಗೊತ್ತಿ ಲಾಗು ಲದಿಗ ಲಾ ಲಿಲಿ ಲಾ ನಾವು ನದಿಮುರಿ ಹಾ ಬೈ ಹೂ ಈತರ ಅಯ್ ಹರಿತ ಗೊ ಹುಬಾಲಿ ಈತರ ಇಗಿರ ಹುಮಾನ ಲು ನದಿಮುರಿ ಹಾ ಹೂ ಕೈ ಆಬ ಲಿಲಿ ತಾವು ಲು ಗಿಯ ಗಜಾರ ಲಾ ನಪಂತ ಹಾ ಮುರುಸು ದಾನ್ ಲೆ ನದಿಮುರಿ ಹಾ ಬುಯಿ ತಿನ್ ವೋಗುವ ಮದಿಮುರಿ ಹಾ ತಿನ್ನ ಕೈ ಲಿಗಾಬ್ರಿ ಲದಿಮುರಿ ಹಾ ಕ್ರಿಸ್ತು ನದಿಮುರಿ ಹಾ ಕೈ ಹದಿಮುರಿ ಹಾ ಇಬಿದಿಯ ಗ್ವಾತಿಯ ಆವು ಕೈಸಿ ಹಪಾಂತಹ ಅರುಪುದ ಹತ್ತಿಯ ಹಗನಗುವ ಲಾವುರಿ ಕಾತೆ ಲಿಲನ್ನ ಉಬೌ ಲೇ ನಪಂತಹ ಬಗಿಣೆ ಕೈ ಲನ್ನಾರಿಮೆ ಬೈ ಲಿಚು ಹಾವು ಅವಾಂದ ಹುಮುತಿಯ ಲಿಲು ತಾವು ಲಾವು ಉಗುಂದನಿ ಲುಗುಂದು ಅವಾಂದ ಹುಮುತಿಯ ಹಾ ಅಫೋಸುರು ಬಲು ಲು ಹೆಸರಿ ಬಿದು ಹೌ ಹಾ ಮಗಿಣೆ ಹಾ ಅಸಾಗರು ಬಲಿ ಲೇ ಹುಮತಿ ಹಾ ಅನ್ನಗು ಬಲು ಕೈ ಹದಾಮು ಹಾ ಔಸರು ಬಲು ಕೈ ಮಿಕಾತ ಹಾ ಅಗಾಯುವ ಹಬಾಣ್ಯ ಹಿಗಿಬುವಗು ಲೌಸು ನಿಬುಸಿಗರಿ ನಾ ಲು ನನಿಯಗುನಿ ವೈರಿತಿ ಬುಗಾವೆ ದೇಬಿಲಿ ಲು ವದಗ್ನಿ ಕಾತೆ ಲೀರ ಅಯಿತಿ ಗಯರ ಲುಬೈ ಹನಾಂಗು ಹುಂಗುವ ಗಯರ ತಿಗಿಣೆ ನನಾಂಗು ನುಂಗುವ ನದಿಮುರೆ ಹಮೇಮೆಯ ಕೈಸಿಯಾಬ ಲಿಲಿತಾವು ಹರಾಸ ಎಬರೇವು ನ ಹಗಿಯ ಆವು ಸುಂ ಲಿನಾಸಿಯು ನ ಇಸ್ರಾಯೇಲ್ ಹಗಿಯ ಆವು ಸುಂ ಲದಗವಾಗು ಅವರಾಮು ಹಗಿಯ ಆವು ಸುಂ ಎಸರಿ ಬಿದ್ದು ತಿನ್ನ ಲು ಕ್ರಿಸ್ತು ಹಗಿಯ ಸಿಗುತ್ತಿ ಮಾ ತೀನ ಹಾವು ಲೌಸು ನದಿಮುರಿ ಹಣ್ಯಲ್ಲ ಕೈಸಿ ಆಬ ಲಿಲು ತಾವು ದಾನ್ ಲೇ ನರಿಯಗುನಿ ನದಾಗಿ ಮಿ ಹಾದ್ನ ಸಿಗು ಹಾವು ಬೈವಾ ದೀನ ಸಿಗು ಹಾವು ದೌವಾ ದೀನ ಸಿಗು ಹಾವು ಸರಾಗು ಹಲಿ ವೈಯಾಸು ಜರಾಫನ ಲು ನೋವೆ ಸೆಂಗು ಹಲಿ ವೈಯಾಸು ಹ ಬೈಚು ನಿನ ಹುರಿಯು ಲೌ ದರಾನ್ ದಿ ನೆಫು ಬೈತಿ ಉರುವ ವೈಯಾಸು ಹಿಚಾಗು ರೋಮನ ವೇವೆನುವಾಗು ಅಬ ವೈಯಾಸು ಹಚಾಮುನಗು ಹುರಿಯು ದುಬುನುವಾಗು ಉರುವ ವೈಯಾಸು ತಬುಲು ಚೋಗುನೈ ತೋ ಇದಾಬೋ ನದಿಗ ವೈಯಾಸು ನಾವು ಅಬ ವೈಯಾಸು ಸಿಗುತ್ತಿನ ಅಬ ಆರಿಯ ಬುಲ್ಲುಮ ಅಬ ವೇಯು ಅನಾಗ ಬರನ ಹಲಾರಿಗೆ ತಬುಲುಚು ಉಗುನೈ ನಾವು ಅವಯ್ಯಸು ಹಾದಿನ ಸರಾಗು ಲುವಾಗು ಲುವಾದಿಗ ಮರಿ ವಬುರೆಮೆ ಅನಿ ಲುವಾಗು ಬುರಿ ವೈಯಾಸು ಲಿಗಿಯ ದರಿಗು ಅದಿನ ನುಂಗು ಒಲಿದ ದೆಂಚ ದೂನರುಗು ಹಾದ ಹೀವೆರುತಿಯ ಹಾದ ನುಪಾಯಿಸನು ಲುಮ ಹಾದ ತೆರೆಂಚ ದರಿಗು ಅದಿನ ನುಂಗು ಒಲಿದ ದೆಂಚ ಉಬುರುಗು ಆರಾಬು ಲುಮ ಬರಾನಹ ಲುಮ ಲಿದ ದೆಂಚ ಹಾದ ಗಿರಿಗಿಯ ಅನಿಯ ಗುತ್ತಿನ ಲಾಗು ಇದ್ದುಕನ್ಯು ಹಮ ಲುವೈಗಿಯ ಹೆಸು ಕ್ರಿಸ್ತು ಲೇ ಹಜೇನಿ ದೆರೆತಿ ನುವಾದಿಗಿ ಮರಿದು ಲಾವು ಸರಾಗು ಲೇನೆ ಗೂಗ ರೈದಿ ಹದೀನ ಮರುಮುಗುಗ ಸರಾಗು ವೈಯಾಸು ಸುಫ್ರಿ ಹದೀನ ಇಲಾಮು ಲುಮ ಮಾಗರಬು ಅಯುಮ್ರಗುವಾದಿನ ಸರಾಗು ಸುಫ್ರಿ ಹದೀನ ಲಿದಿಲಿಗ ಲುಮ ತಿಲೋಗುವ ದಗು ಬೋಗುದಿ ಲೊಯ್ ಬುರಿ ಕಾತೆ ಲೇ ಲುಮ ಬುರಿ ಆಮು ಕಾತೆ ಸಾಗು ವೈ ನ ಸಾಂದಿರು ನಿ ಲಿಹಿರು ನಿಧಿಹರಿ ಹವಾಗು ತಿಲನ ಸುಂ ಲಿಗಿಲಿಸಿ ಅಯ್ಯ ದೇಬಿಲಿ ಲುಬೈ ಆಬಾ ಗಿರಿಗಿಯ ಸಂದಿತಿನ ಕಮಹಮುಗ ಆವು ದೇಬಿಲಿ ಬೈ ಅಯ್ಯ ಆಬಿರುಹ ಆಬಾ ಗಿರಿಗಿಯ ಲಿದಂ ಫಿಗೌ ವೈರಿತಿ ನಿಗಾರಿಗು ಲುವಾಗು ಅಯ್ಯ ಲೂಂತಿ ಲುಬೈ ನಪಾಂತಹ ನಪಾಂತಹ ಬ ಲಾವು ಬುಡಿ ಕಾತೆ ಲೇ ಲೇ ಅರುಫು ದುಬಲಿ ನಿ ದೇಬಿಲಿ ಬುಂಗಿ ಲೇ ಲುಬುಂಗಿಯುತೆ ಅನಿ ಲುಗುಚಿ ಒಬ್ಬುಡೆ ಮೆಹೆಸು ಕ್ರಿಸ್ತು ಲೇ ಉಂಬೈ ಲೂಂತಿ ಲಾ ಲಿಚುಗುನಿವ ವೈರಿಗುನಿ ಲೂ ಸುಂದ ಸುಬುದಿ ಲುಮುತಿ ಲಾಗು ಇನಾರಿನಿ ಲಾ ನಾರಿಯಗು ಬೈ ದಮ್ಮೇಹ ಲೇ ಉಬುರುಗು ನುಬೈ ದಮಾಸುಕು ಅಬ ಲಿಚುಗು ಗುಮಾತಿ ಮತಿ ಲೇ ಎಸರಿ ಬಿದು ಬೈ ಲೂ ಉರುವೆ ಅರೆ ತಾಸಿ ouni giru tinya lwagoburi lubeneri fulasu ligi yalun hanigunina adoira. Gamalumu aba naraira wagudun lida aba faninye lidagi aba lufune deren lubarierun uburugu. Itara linye nesefurun hahaburugu ginye naganinyo.
1: 2 Corintios, capítulo 12.
0: Magaña iruti grigue nikata lau ladimare habuidu luogo, lau sun lira, nabaje da guajun gueto, lau buricate le meja larufu dobe Jesus no. Katoro sirumu gueto, luegi, nanuguniva, lidon lurua cielo, au le afinebei, lau Cristo. Ibidieti nu ahen lau sun lubei nugubu nidin, lumu mama la lau, bungu ya subu dirubali. Subudi numuti lagu baruana lidon luru wa sielo. Ibidi yeti nun ahin lausun lubai nugubu o mama la lausun nugubu. Bungi rigunye asubu direi. Nyen sielo, le meme girbe paraiso. Arufu dati bungi ukata inun leburi uagube sinyala nadimoreha nika un ladiga aramu da guati burikata iligia luai asubu din grigie. Gayara tiamuga napanta lagu narihini burikata ilira. Gama lumun sinyati napanta hanuogua. Nadimure hanrigu lwagu luwenri mabafu na numa wagua. Lausun, aha na la hamuga buse, nadimure habuidu nuogua, mama hamuga libidio niga au lira, lugundu inari ni la hamuga le narinya gubai. Gama lumu, madigu nubai, lungwa la niyaba anigitina weiri, sigur lau larikinina, o sigur lau la le lagambu bai narinya gun. Buidu buriti bugaha kata ileburi larufu dubai bongi yuno sielo, dari hamuga lungu gajara la, na panta haluagu. Gama lumu lumitara la, aba lichugu aba sandi nuagu, kama hamuga aba hiju charunyu nuagu. Liabin kei aba lounagle mafia, lun la sufri ragdnina. Uruwa liweyasu namuri ya haluma nabure me Kristu lun, lagida unisandi ligia nuai, ladinyaga nabure menu.
2: Anani buma lau nisi hapa, anikuiti wetilira lomba watu niso asufri ni. Wiki mati lari hii nubafu huwago da le debili bana.
0: Gunda atina lubaiti lau ni debili, lun larufudu ni Kristu lubafu nuwago. Ligena gunda arubai lau debili, anabuni, megei, eiba honi, luma buri lere guga le nasufri rubai lwago neseri bidun lo Kristu. Lugundu datima le debili na abatima neredun. Usera adina kei aba ibidi ya guatao, lau nadimure habuiti nuogwa. Ani huguya adiga gudu balinu. Lugundu huguya yebe lumbe hadimure habuidu nuago. Muna buntina sigu hau apostolugu weiri gutinya haha fala rubanya. Lau sunni katana. Lida wadagmanu le nadigubai lau sarago gurasu haganagwa. Arufu duwati lau seini luma milagru weiri tele nadigubai lwagu aban la apostolu tima timati au. Moseru numutu unabu hawai tila na tibiri ligilisi. Ahen gubairigu lau lubai merede na kei aba ihirigu hun ferudna humana lwagu lida. Gweto aranse dina lunidi bisidan luru wa weyasu. Ani mama badina aba ihirigu ni hun. Mama nalugu nye le humabai huguya nalugu bai. Itarahinya nun keisi isanigu. Ani agubirigu lumbanya hondaragu sensu haba hasanigu. Mama isanigu haba agubirigu. Nevesiru bai le numa bai lau ugundani huagu. Ani ibini nuguya guanarigu nevesira guba nungua luagu hufulese. Lau sun genege lani luagu lida tima la le hisinya humanu misinya timatina hun. Subudi humuti luagu merede na kei aba ihirigu hun. Lau sun lira anyahe arinyagu tinya luagu abirigu dananu tidon sadara lau ibibuni. Yeda numutun funagie lau aba hadage grigie ha nouna habanya hun? Amuri hatina luma titu lun lidi bisidon? Auna hau aba iduhe iluma? Yegua lumutun funagie titu? Ma aba lau wosenun wagia biangubai? Ani aba meme sifiri sandu abuguru baliwa? Hafuga harita guatun luago wamuri hanya la ferudun huma gama lumu mama linya lubarigen lida wadimuri hanya ligibuge bungu keisi lanigu Kristu. Sunle ariyaga wa mali we niduhanyo, hisi nyatinya nu, wariyaga unyo lunugu hawanserun lida, haibugun lumabungyo. Nidiheri tina lwe dan lame nidi arihon, hafuga madarirun nubadun, agaburida keisi nabuserun hamuga nadarirunu. Aba me magunda abadun la lau ebe chuni le lumbe inichuguni huagu. Nidihe li tina lue na darirunu agenindagua lau gimugo, iganyi, gaganigo, maraswa lugu, achuraguni, anabaha ni luma chagaguo. Lau hafagun lun hawanserun lau huna budagudunina hidukanyo luege Jesu Kristu lau maraswa lugu. Adimureha hawagu hidukanyo lau pantu luma lida chagaguo. Nidigeri tina lue lida alame nidinya bisidam. Laniga gudunina nobungyute busiganu hau. Lue gunye na yahun hawagu sarago hidange ha afigon habanya lumage binaru ani migiru hamagili ibije. Agamari duni, mamari idunga, lumaburi amu luwujeri uribani le umbai derige guanya la hongu.
1: 2 Corintios, capítulo 13.
0: Ani hame luru wa weyasu nidi bisidon, sun kesi wakuti habai ahin anyahin lubai biyama ohuru wa gefentinya luago. Luago meha libiyama nu weyasu humo, veri dinumuti ya meha ha adagwa banyaguriba ni lun hasan siraguni hagabri. Lausun disa na huwa igweto, nariya gunyanya hon sun ha asigiru banya adagwa uribani. Luago dame la nidi bisidon, luago luru wa weyasu, magude mehabu badina la busehadun lubaygia narufuduni hun luagu adimuri hala Kristu nidagien ani medebiliti Kristu lida ligabri louserunu arufudarigu lumuti luwenri lubafu haganagua inaruni luagu hila la luagu gurua keisi debiliti gamalumu aba labagari dun lau lubafu bungyu itera meme ginye gafana wama lida lidebili gamalumu luagu lubafu bungyu. Wawiyo adubaluma Kristu lun weseri bidun hun. Aria gwa huma hungwa, ahin derebu gunyu hinya lubai lida hafinye. Haucha gwa huma hungwa, ibide disa hun, luagu anihin la Kristu hida. Ahin gubayri guburiba, lidin hun, lida haucha gun hungwa. Agura batina hasubudiruni luagu buidu la lidi won, lida bayi waucha gun wongwa. Ane yumra gwatna lubungi lun, madegun huma nikata vuribati. Mama lun warufudu ni luagu buidu lan lidin won lidan bay wouchagun wongwa. Busenri gutiwa lun hadigu bay lan le buidu bay lausun hamuga veredenu kei hamuga vuribati lidin won lidan bay wouchagun wongwa. Ladiga sinyati wadigu ni kata muwarati luma inarani. Luidigi luagu lufulese inarani. Gunda atiwa dan le debili wama ahen here ubay. Ani wafuri dameme ba lun hiabi lun habuidu lun sun suina gubai. Naburu hanyo gara da tohun lubarege nidi arihun. Lun lida lame nidi humu, lun merede bai la nauseru nun, segun ubafu lelichi gubai bungyu nun lun nideragu nun mama lun naguni chagu nun. Gwe toti nidu hanyo, gunda huma, aluga huma lun habuidu lun sun suina gubai lida higabri. Ragu huma digudagu, abagari da kuma lida uwarani luma darangilu. Itara luba huma baila bungyu lau lidana gilu luma lisi habu. Busugwa huma hungwa lida liri wabureme lau aba chuti le sanduti. Mabu igahanya sun waduhanyo lida finyani hun. Resibi huma ilabini ya gile Jesusu luma lisi habu bungyu ani huma la sifiri sandu itara la.
3: Ligara da Paulo, Hongalasien, capítulo Aba.
0: Au Paulo, apóstolo le mama hanua dirun bugirinha, Cristo guanarugu, luma bungi uguchili, le asara gudubalin hadange hilanya, anua dirubalina. Au hamasun waduhanyo luegin Jesu Cristo, ha numa banya. Waburuhanyo gara da to hun, huguja le tilana sun ligilis to galasiabu. Ibiha huma areini luma darangilu, luma ge waguchi bungyu luma luma ge wabureme Jesu Kristu. Rulumuti Jesusu libagari wawagu lun lachibuni wafigon. Gayara la amuga wasalbanu lida ge lubafu vuribani lelana ubo le. Keisi labuse runi waguchi bungyu. Weiriguni lu bungyu lun sunda itarala. Weiri tunanigi lau lufurese higiruni bungyu le agua rubaihun luagu lareini Kristu. Lun hasgirun lidon amu uganu luagu tia salbaruni. Mama luagu inihin la amu uganu luagu tiasalbaruni. Le suserebe, anyahin la fiu uginia, adahatinya bulie go hagana guon. Ani busen hagia, hasansiruni uganu luagu ti Kristu. Gamalumu ibini, ahen nindu aba wadagi, o aba la angeli, sielu ginyeti, apulichia aba uganu luagu tiasalbaruni amu, luele apulichia wa maalibai, inyera waguala. Kei meha waninya guni, aninya ga numuti gwento. Lea pulichi hati amu uganu luagu tia salba roni, hun, loele resibi kumali bai, reide ila labu ge inyera waguni. Dan le naninya guni le, mama nalugu nya nerede no buidu hagibu nya grigie, busenti na nerede no buidu ligibu ge bungiu, busenti na funagi nerede no buidu hagibu nya grigia, lunga muga ligie la nabusa erumbai, mama adina hamuga aba eseri bidoti lung Kristu. Busenti na hasubu diruni, niduhenyo, luagu gano la luagu tia salba uni le wagu bai napulichiha, mama la hada nge grigia liabi, mama luma ge niaba grigia nibihe, Jesu Kristu guanargo asubu diragudu balinu. Agamba humali ida linya la meha ni gabri da meha le gunfuli gidi na luma hafinye huriyu. Subudi humali ida linya la meha la narime neibahania tila na liliglis nibungi. Afago au lun, nagumu chagwagu duninya. Lida ligabri hagunfuliru huriyu, luma bungiu, sigigwa numutia meha sarago hadange nupaisa nuha, madise guati hagura honuma. Ladega, deregu datimati na meha lida nagunfuliru, lau hagabri naguchagu. Gamalumu anua diraladi na meha bungiu lubarange nagura hon luneseri bidun lung. Aba lagua nunu, luagu luenri lareini, dambe ilabuseru. Aba la subdira gudini lirau nu, lun napulichiha ni ugano lan na salbaruni hongha mama bai huriyo. Ani malig dahanti na nika uma, midi au Jerusalem arihanya ha apostol lubanya nubaragi. Lubaragi lira, aba nidi furese lobo wagun Arabia, lariginye aba ya nagiri budun uburugun Damasuku. Dari urwa irumu lariginye, ligye nidi Jerusalem, ligiyati nasubudiruni Feduru, aba nerederagun keinsi weyu luma, marihi tina amu hadage apostolugu loidige Santiago, lelamule wabureme Jesusu, ninaru hau ligibuge bungyu luagu inaru nilale naburu haboihun. Larigen lira aba nidi lobu wagun Siria, luma Silisia, marihi hamagi dina meka waduhanyu loidin Kristu, hatidan banya liliglisin Kristu, to lobu wagubon Judea, lida dan ligie. Agamba de gutinya larinya wagun.
4: Wugiri le mehe eiba habaliwa, la prishenye uganu lani na afieni, le meha labuse ruba ilagumu chagwagadu.
0: Aba hichugun uweiri guni lo bungiyo nuagu.
1: Galatas, capítulo 2.
0: Katoro suirumu larigin, aba yanidi Jerusalem, uwera luma beiru nave, barunu mutiginye titu numagwa. Nidi ubainyei ladega arufu dalali la bungyu nun, luagu lunti la nidi. Aba nadamu ridagu nyei hamarigu abutigu afinyatinya. Aba nabahu daguni hon idalinya la napuriji ha hon ha mamabain kuriyu, lue lerederun nafago kei mikata. Ani nititu le nobabai mafosuru hamuti lun leresibirun seini luagu lugubu, lausun mama lan kuriyu. Anyahen ibirigu ha mama tima tima tinya, ebeluru tinya wagana guon aramu daguarigu, lun haria hani ligabri libure wama lida Jesu Kristu. Busentinya yebe lun ya hadigin lu idamuni wama lun lurudu. Gama lumon migira guagudun tiwa wongwa hon ladiga busen wama lun huma meme lan inaru ni lan na uganu luagu tia salbaruni. Ha subu dirua banya keisi abutigu, lausun meberese na lau katanya nula ladiga masue si hanti bungiu grigi. Michugun tinya abutigu hagia niaba iseri lubujeri arufu dahani nun. Lubaragen lira subudi irugu hamuti luagu bungiu la ichugu balin wadagmanu le lan na lapuriji yon uganu luagu tia salva uni honha mama banya huriyu nun. Itara keibuga lichugu ni wadagmanu lun feduru lun lapuriji ani uganu meme ligia hon huriyu. Ariha umali luagu bungiu meme la le nadagi meimbei lidange Feduru, keisi apostolu hada huriyu, ligia meme laginye na dagime bay nidangye keisi apostolu hadan ha mama bay juriyo. Keisi subudi lani Santiago, Fedro, Luma Juan, ha anugu banya kei weiri gutimatinya, lagu bungu la flese ibalina lun lichugni ubafu lenu, aba hichugni hahabu won. Au luma beru nave, keisi hanigu lida luadig mari Kristu, lau ginye gunda hama lun wodi nadagime hageira hama bay juriyo. Sunga nyaha la nadagime hada juriyo, amuri hari gutinya wama lun walitagun hawagun gudemetinya. Ani hati kate le nouchubay nadigun lau sarago gounigi. Dan le libi bay Fedru uburugu Antioquia, aba nadenha lun ligibuagun, lugundu mabuidun la le ladigubay. Furumi ye meha, houti meha hama finyatinya ha mama bay juriyo. Ainti larigi hachildina grigia lonha Santiago, aba lagumes lerun Fedru adiseta Hawaii, hama bay juriyo, aba megi halila hama, la diga la nufu de loe le gallera bay hariangu juriyo. Hati hibiri juriyo ha afinye baña lagu Cristo, aba huara dun luma Fedru, lao biangua la ligibu, aba guinye luara dun beru nave, hama lida kate ligia. Dan le narihin bay, luago maibugu hama uara luma inarini le la rufu daha bay uganu luago tia salbaruni, aba nariangu lu Fedru ligibuge sun adamurini. Buguya le juriyo, babima dunya kei ha mama bain juriyo, idali nyati babusa irumba y bafoso runiña ha mama bain juriyo, lunja bagare du kei juri? Aba nasigiru ariña gajon, juriyo wagia luma ge wagura hon, mama wagia gafikon tia kei ha mama bain juriyo, ha agura hou baña bogu di loe lurudu. Lausun lira, subudi wamuti luago uo bailani aba arichara guti, luago la diga ni le lubay bay lurudu, lauru gumbay la finyeru lago Jesu Cristo la richaragua. Ligia ginyan lebu bay wa finyeru lago Jesu Cristo, lun gayana bay la wa richaragun lidangi a finyani le. Mama lidangi wa diga ni le lubay bay lurudu. Lugundu uo bay niyaba a richaraguti luago rugu la diga ni le lubay bay lurudu. Itara linya lubayti, ahi waluhanya lubay verederun richagu ligibunye bungyu lidangi nyerigu Jesu Cristo, aba warihin luagu gafigon meme wama, afigon guda lumuti wa lubay Kristu, wa mitarati. Ladiga ahana agini chagwa aba kate, nyingi naransira guwe, au guanarigu gadunu bay. Au luigin lilurudu Moisesi hiladi na lun lurudu, lugayara la nabagari dun lumbungyu. Dawa guadi na luma Kristu lau guruwa. Mama dina lubayti au meme abagarida, Kristu kali abagarida nida. Ibagari na bagari dubai lida nugubu na bagari dunye lau sun na finye luagu lirau bungyu le hinsi nyeha bubai nu. Aba le deregira gu lungua lun longwe nuagu. Mabusa irunti na lubaiti na maharun lun lareini bungyu lugundu lunha muga gayara la larichara gongrigia lau lagunfliru luma lurudu ligia. Uwa tihamuga hula longwe Kristu.
1: Galatas capítulo 3.
0: Galasiana ibidi ya gotau. Kasa abinya ragu badu. Lida meha wapulichi ha hun. Arufu da wamuti laniche gulonwe Kristu luagu luguru wa hun. Furangu. Aniaga humaikata ilenu. Luegi esa hagunfuli ruluma lurudu heresi beresifiri sandu. Odi luegi hafinye luagu le hagambu bay luagu Kristu. Idalinya sa itara lubay humaga abadin. Gumesetu eibuga lau lubafu sifiri sandu. Gueto. Busente haibugu lau hubafu hungua. Marufu da hangili sansun le hasufiri lubay hun, arufu da hali laamuga hun. Dan le lichugu ni bungyu lani sifiri hun, adiga ligia milagru haganagua, kasa wagu ladigay? Mama luagu gunfuli humani lurudu ladigay. Ladigun bali lugundu afinye huma luagu gano le agamba humali bay. Harita gua huma luagu Abrahamu.
5: Afinya ti lubu ingyo, aba labahu dun kaisi aba aguguri richagwa.
0: Ligia lubayi ti huguya, lunti hasubu diruni lulagu hala afinya banya hagiela ladiga wagun banya Abrahamu ha tima tima ti. Kei subudi lani bungyu, lubara megiwa, lulagu nyein banya la hadangi ha mama banyi huriyu, arichara gutinya lau hafinya lulagu Jesu Kristu. Aba larinya guni uganu bui ti lun Abrahamu, lubara megiwa, kei si buruanyu la tida liliburu.
5: Habini ruwa ba sunecha ni ubo wa gubidanga.
0: itara linya lubaiti ha finye banya biniwatinya uwara luma abramu le afinye lubai luagu bongi. Ha finye lubanya luagu hasalbaru wala lau agumfuli runi lurdu bulie iguatinya labu genyanu linye ragun bongi. Lugundu taniha elerenu bongi.
5: Inyara waguatinya sun ha magufuli rutinya lau lurdu sun suina gube.
0: Furangu ti lubaiti luagu uwala ni aba adichara guti luagu lagumfuli runi lurdu. Lugundu tarin har lelenu bungi.
5: Harichago banyan logu hafinye habagaridu.
0: Ahen lurudu mama luagu afinyeni la nyura, la diga la niña hari.
5: Le agufli rutisun lurudu le la bagaridu.
0: Sefu lumuti wa kristu loi linyara gun lurudu, aba la nagni inyara waguni luo gun, bebenya guwa lida le longwe bay luagu guruwa. Lugundu tarin har lelenu bungi.
5: Inyara waguwa tisun le adara wagu bay luagu guruwa.
0: La susere dube lira, luga yara la ginye, Eresi biruni hama bai kuriyu abini runi le farama se lubai bungi yu lung Abrahamu, lidage Jesu Kristu. Luma lung laula wafinye, veresi biresi filisandu le farama se lali bai bungi yu. Niduhanyo, nichiga aba kempu lukun lidage yeti habagari grigi. Dan le ladegun wugiri aba daradu, aba la seini runi, uwatini aba luga yara la lagulu luduni ni lung lichugu ni kata lau. Itara linya ginye, adiga tibugaha bungi aba frama se lun Abrahamu, luma lun ladiga wagun. Mania gutu lerenu bungi hon badiga wagun. Kamaha muga hawaguti sarago grigi, tarihare lun badiga wagun. Mini la lira aba andiga grigi, le Kristu. Aniha le narinya gubai, adiga tibungi aba daradu luma Abrahamu, aba la chouruni gama lumu gadir san darandi irumu larigin, aba lichugu ni lelurudun lu Moises, lu lafuna wagudu ni hon grigi, ligia daradu le meha, la digubai bungi luma Abrahamu, sinyati lagulu luduniwa, lau aba lurudu le, nyumbu yubai gadir san darandi irumu larigi. Lun ligiru ni lani bungi farama se lun Abrahamu mebegiga. Lun hamuga lina ginye la, agunfuru ni luma lelurudun Moisesi le farama se lubai bungi, mama li hamuga aba farama se, ahinti le, Lichugu bai bungi lung Abrahamu, rulu muti lung ladiga farama se lali la meha lung. Kati yung le seribda lurudu? Nyumbi ti lurudu ligia lali gen lung, la rufudu ni hamaga ambadi grigi. Dari liyabin ladiga wagun Abrahamu, leginye umbe lichuguwa farama se ligia. Rulu muti bungi li lurudu kong angeligu, lung hichugu ni lung Moises, keisi abuye hati. Gama lumu, memege inuti abuye hati lida, aba arigunye la grigi, ani aba arigunye bungi. Larinya gunya funagye le luago mura dun la lani bungi farama se luma liluru dun Moises. Mama linya, lun hamuga rula luru di bagari won, gayarati hamuga hayabi grigi ya lun harichara gun lau hagunfli urni le luboibe iluru du ligia. Gama lumu keisi larinya gu bungi utida lereron.
5: Sun grigi ya labu genyanu lubafu figo.
0: Lugayara la heresi biruni ha afinye bai lagu Jesu Kristu farama se le lichugu bai bungi. Lubara ginye bai liyabi afinye ni, labu genyadi wa buga lubafu lurudu, agura baha liyabi afinye ni lun wasubu diruni. Itara linya meha lurudu won kesi hauniri irahunye, dari liyabi Kristu lun wabihini irito lau afinye ni. Gwetoti kei chulihari lubai afinye ni, mama adi wa labu ginye launi girun lurudu. Lirahun yubungi sunhu guya luago hafinye luago Kristu, ani lida nyadun aba luma. Lugundu lau hondarun luma Kristu, lau habadi seirun, itara linya hamuga kei hadauragun lau Kristu, kei tau iseri dugu. Mebere senwali lau huriyu huma o mama huma huriyu, o idamuni o mama idamuni, wuguri o wuri, ladiga lau lida nyadun la aba luma Kristu Jesusu, sunhu guya aba hadun ugubu. Ahin lani gu hubai Kristu, ladiga wagun Abrahamu huguya. Heresi birubai ginye le farama se lubai bungi lung Abrahamu kei halagante.
1: Galatas, capítulo 4.
0: Aniha le nabusei lumbai nariyagun. Isani nira gili le lumbai le resi biruni alaga. Mabuidun timati dan lung sigu hau lumusuni luguchi. Lausun ligia la laburime bai alaga. Ladiga nyahin girigia, ouni giru tirahu ligia. Gauni giha mei lalagante, dari la chilir dan le liri dubai luguchi lun le resi bironi. Itara linya ginye la susere dun wama, dan meha le nyumbiri gidiwa, labu genyadiwa meha lubafu luru du le aguma diha bai ja ubowagu. Dan le lagunfu li rumbai dan, abalona ani bungyo liru le agura hobai titage abawuri, abaliabi kai kuriyu, labu gen le luru dun moisesi. Liabi bai itara lun la sagaro niwa labu ginye ginye luru du ligia, lun le resi biruniwa bungyo kei si lirahin. Kei ti lirahin hadiwa la bungyo, abalona ani lani liru sifiri titan wanigi, ani agua hati sifiri ligia wadangi.
4: Bungyo baba.
0: Mama adibu lubaiti idamuni, liru hadibu bungyo, ayin ti liru bubai bungyo, garicha tibu lun alaga lidagin Kristu. Dan meha le ibidi egili bungyo hun, hadamu nyadun meha bungyo gu. Ahin gweto, kei subudi humali la bungyo, o kei subudi ladun la bungyo, ida ya lubasa kayara la harita gun lunya, hicha gun hungu kei si damuni labu gion lurudu, lumaburi ikaburi le mabafu bay lun, la digun ni kata hun. Efedu hamuti meha itaga weyo, itaga hati, itaga dan, itaga irumu. Hanufu datina lwe meseri bidun la wadagima nule nadigi bai hagana gwa lun ni kata. Niduhenyo, ayumura watina hun lun itara huma kei au, ladiga au, itara adina kei huguya. Mama luago adiga huma somu vuriba ni nun, kei hasubu diruni ladiga meha aba sandi le nuago bai gayara lubai neredero huma furumia tidan lun na pulicha ni ugano lan na salba uni hun. Sandi ligia le meha nuago bai aba meha ocha waguni hun, muna bunti hanigini na luago lira, lubarege lira, aba heresi biruni na keisi aba lani bungu angeli, kama hamuga Jesu Kristu guana rugu au. Kasu sere bai lun ugunda ni le meha hasandi rubai nuago? Gayara ti hamuga anarinya gu luago ufulesei, luago ahin la hamuga meha, gayara ti hasagari nye la hamuga meha hagu lun hichugu ni nu. Gweto, haga ni hadina funagie, Luwei girigu nariyaguni inayu ni hun. Weri tihuwama hongi rigi ha, gama lumu mabuidu ti haritagu huba. Le habuse rubai, lun hadisi da gudunu wawai, lun hau halilame heberesera. Buiti lun heberesera hau amu lau lubuidu aritaguni. Ani lun ti hadiguni sunwa da, mama rigi lida anaha la huma. Nirahunyo, nasufirunya igarigu lanina agaro duni huwagu. Ani itara meme nuba asufrira darime lun harufu duni luagu anihen la Kristu hida. Busenti na hamuga lun anahen la huma gweto lugayara la nadimureha hun lau amu luwujeri. Ibidiyeti nun kaba la narita gua huagu. Huguya le busenbe hicha agun hungwa labu gion lurudu aniga humei kate le nun. Magambu humagli san le larinya gubay lurudu. Larin hari luago garahani la meha abramu bian irahani. Aba tau lidamu le aba tau lumari. To mama bo idamuni, le tira idamuni, itara linya lagurahon kei hagurahon sun irahani. Ahin le tira to mama bo idamuni, lagurahon lun lagunfli rubalan le frama se lubai bungyo lun abramu. Aniha larinya gubai sun le, biyama urinya hagiya, harufu dunya biyama daradu. Aba hadangie tuguya wububo sinai, tuguya agarubon to lugu chule bugalumbe idamu ni la. Wubu le sinai lige agarubai lida flasu le giribai Arabia, ani lige Jerusalembe gwento, ladiga uburugu ligia hausun lilana labu genyanu idamu ni. Ahinti Jerusalem le sieluna mama idamu ni ligia, ani lirahunyu wagia. Tarinya harilerenu bungiu.
5: Gunta goba wuri maruhu itu to maruhu. Wago abala ugundani buge ele bidye bayagari dunibu. Lugundu gibe timaba nyatirahi to mebele se wabu ngao suguta wuri to gama ibu.
0: Niduhanyo itarahinya kei Isaku huguya irahanyi ha furama se lubanya bungyo. Itara kei meha dan ligia. Isani le agura hobe lida aba igaburi kei furumye gwaragu agura honi. Eiba halumuti meha isani le agura hobe lau lubafu sifiri sandu. Itara linya ginye la susire dun gweto. Kate isa tarinya gubelerenu bungi, tarinya hare.
5: Bogabo idamu ni lau suntiru. logundo siyati gafara la tiro idamuni lida alaga luma tiro to mama bo idamuni
0: niduhnyo mama lubaiti tirahnyo idamuni wagia tirahnyo wuri to mama bo idamuni.
1: Gálatas capítulo 5.
0: Se fulá dio a Cristo, lun libre ba dio la, direg da gua huma lubaiti lida libre ligia. Micha guaya huma hungua idamuni me. Agamba humana. Au Pablo anyanga tina hun, luago ahan la icha gua hungua, labugion echuni lalan na seini luago ugubu. Meseri bidumba i Cristo lun ni kata hun. Nanyanga yali lun furumi e guarga uguri, le eresi birubali seini luago ugubu, luago lumti la lagunflir ni lurudu sun suina gubei. Uguya le harita gubei luago richagua huma lau hagunflir ni lurudu, igira huma ali Cristo. Dise den lui la reini bungio. Wagia, lau lubafu si firisandu luma wafinye, hemeni giti wa luago warichara gubala, ahen lida nyadi wa lubei aba luma Cristo Jesusu. Mala ti veresi biru ni seini luago ugubu, luma umeresi biru wamani. Le busen wabai, luma finye wama luago Jesu Cristo, luma lungu warufutu ni afinye ni le wawagu bai lau insinye habuni. Buiti meha haibugun, ka igira gudubalin, lagambuni wa inaru ni hun. Mama bungyu le aguwa rubai hun, adigubalin lira. Mabule ida humein, luago resi gidalano murusun lebi ni sun fuluwaru to anyonda wa gubon lau. Hemeni gitina luago wabureme, luago masami narumba dun la lau amu luwujari ligabri burikata ile. Ani labaitu bai bungyu le anyawari hati hun, mebere senga kate inyin la. Niduhanyo, ahi hamuga apurichi hatina luago lunti la heresi biru ni grigia seini luago hagubu, kame hamuga ge heibaha na meme huriyu. Lung hamuga napurichi hani seini luago ugubu, mariba ati hamuga labri hadimure luago tilonwe Kristu luago guruwa hon. Ahi ti hawagu ha abuse rumbanya hadaru ni hidon luago lunti la heresi biru ni seini luago ugubu, gunda atina hamuga lung hasafun ragun hongua. Ahin ti huguya, niduhenyo, agua ti bungyu hun lun libere badun la. Manega humayrigu linyati libere lun lebu na me gajara la hasigiru ni ugunda ni burile lan na ubole. Lubaragyan lira, seribi gua huma huni wagua lau insinya habuni. Lugundu lida gumadi le lagunfli rasun lurdu.
5: Insinya la agrige bila di bung kaisi bisinya gua bung.
0: Gonigi huma, ahun agenda gua huma gua, hagumu chaguaga duba huni wagua. Aniha kate le nania gubai hun, abagra de huma kei labuse runi sifiri, itara luba michu huma gunfli lun la yumaha ugrigu, ladiga mura dunti sifiri luma la yumaha ugrigu, mura dun lige ugrigu luma la yumaha sifiri, gaga ni guati aban luma le aban, ligie lasi nyarumbai hadigni kate le habuse rubai jebe hadigun, gama lumu ahin sifiri lubai adunde habalun, mama adunginye labugen lurudu. Mene guti larihini wakate ila burikate ile hadigubi ha afala rubalin la yumaha ugrigu. Agabara hani, gamari guatin hama gua mamari idunga, ada guatinya burikate ibijeti, mabusi garitinya lau hasalufuri, hudu guatinya honguari wa, abinyara hahagia, anihe iyeri habuni hada, gaga ni go luma emeidini, mene guti haganyidu, hawogo rigunyi harita guasunwa da, fani nguwagi da hamuti adamurini, gimugatinya, gafarakadi, gatadi, waina muhaigi, adiga hagi amu burikate ilenege burile. Naninya gunye hun kai naninya gunye lubare megiwa, luagu mebelu nubanya la ha adiga balinkate ile lidon laruwe habungi. Ahinti igabri lelichugubay sifiri, insi ya habuni, ugundani, darangilo, gagura asuni, areiduni, lubuidun igabri, uwaraguni, una buguni, raguguo unguo, uwa raguati buri igabri le luma furumi ye guarigo lurudu. Halani gubanya Kristu, dagua hamali sun la yumaha luma luama habu ugrigo luago guruwa. Itara kei wabagari dun lida ge sifiri, lun tigunye wigirun lun la dunde haniwa sifiri lida sun le wadigubay. Minyu la wanangu wongua, magri ha wagia me gaganigo nigimugo waganagua.
1: Gálatas capítulo 6.
0: Niduhenyo, Ahon ariha luagu aburu hali lan aba hidange lidon figou. Huguya le eibugu bay lida sifiri, lun ti hidera guni lun lagidaron lidage figou ligie. Adiga humay lau insiye habuni. Lun ti gine gonigi gwa huma hungwa, lue gine haburu ha lidon figou kei ligie. Idera gwa huma huma wagwa, lun hawanduni hihirgu, itara luba hagunflirun luma lelurdun kristu. Lugundu ahin asaminera grigia luogwa, Lago weiri gula ani ni kata ligia leyeda gunya lungua. Kada ba grigia lunti laria gun lungua ida linya la ligabri lauserum. Ahenti adari dago lungua buidunyu gayara ti lanangu lungua lago le la digbe. Metenirunga lun le hadigbe amu. Lugundu kada ba lunti lanigni lanigun guanarigu. Le umbe in larufu da hoa lererun bungiu lunti la farinhani sun luwujeri Kata ibuiti le libihin luma le arufu da habay lung. Meyeda go huma hungua. Uwa ti adigu ti bula la ubungio. Le labuna go bay grigia ligie baginya la lubaha. Ahen abuna go aba grigia kate le la yumaha ugrigu. Lichuguba aba alubahani le lan onweni lung. Ahen abuna go aba grigia kate le la yumaha sifiri. Lichuguba sifiri aba alubahani le lan na ibagari magumo chaditi lung. Mon lumuti lubaiti la bucha dun wawagu adigai kate le buidubai, lugundu ahawa itara meme, walubaha ba buiti dame le la chiliru dan lu veresi biruni. Ligia adiga wamai lubaiti le buidubai hon sungubai sagu gayara la, honti ma waduhanyu lida afinyani. Arika kuma luwai na muletara le aubai na burika hun gueto lau nuhabu guanaregu. Ha busa irumba ya hafosuru nun lun lichuguni wa seini luagu ugubu. Hadigi ya lunrugu herederu bujitu hagibu ya huriyu. Lun maiba honi wa hama luwegi ya hamuga alharinya gu luagu lida ginyeri ginyi la lonwe kristu wa salbara. Ni ha aseini rubali hagubu. Madigi hamuti sule larinya gubay lurudu. Buseiri gutinya lun huguya la iresi bire seini luagu hugubu. Lugajara la hapantaha luagu hafosuru nun lun hibigini seini ligia. Ahinti au, mabusa irunti na napantaha nika wagu, abarigin kate wagu tinadimuri hawaidi, luagu longwe wabureme Jesu Kristu wawagu, luagu luguruwa. Lidage luguruwa Kristu, hilanyu linya kate le lana ubou, nu ani hilanyu ninya ginye lu kate le lana ubou. Mebegiti ahin ibiha wabali nseini, luagu ugubu, lumo mibihi wabani. Lege begibai, lu iseri wama grigia lida Kristu. Sun ha abagari dubanya itara, hagie lani gubanya bungiu le tima timati. Resibi huma lubaiti darangilo, lumagudeme habu lumagi. Lumagi ugunya lulubaru wagon, mabusa irunti na lun hichugun lidere dan nu. Ladega anihe iburi luonu Kristu luagu nugubu. Niduhenyu, binilo wabudeme Jesu Kristu sun huguya itara la.
3: Ligara da Paulo, hon Efesun, capítulo Aba.
0: Au Pablo, leilani Jesu Cristo apóstolo, lau lugunda bungio. Naburga nyo garda to hun, uguya ha lani gubanya bungio ha afinya ban luago Cristo Jesusu, lida uburgu le Efesu. Recibi kuma areini luma darangile, luma ge waguchi bungio, luma ge wabureme Jesu Cristo. Ruwa mawairigu ni lubungiu, lugu chi wabureme Jesu Kristu, lugundu lau lida wama aba luma wabureme Jesu Kristu, binila adi wa lau sun luwujeri abini runi le siya luginyati. Lubara gine bai meha ladiga ni bungiu ubou, anuwa dira lumuti wa lun, lani gubadi wa la lau le lumbi ladiga ni Kristu wawagu. Lun sandu badi wa la ligibugi, uwa ligieme daseiti wawagu. Dira ilumuti wa luma ge binaru lau linsi habu, Lun leresi biruniwa keisi lirahunyo lidange Jesu Kristu. Ladiga ligie lan lugunda abai won. Ligie lunti lubai wichugun uweirigu ni lubungiu luagu luwairi lareini le lichugu bai won lidange lirag lehisi abai lun. Ligia afai habai wawagu lau lita. Ferudna le wafigun segun luwairi lareini. Le larufu dubai bungiu won lau lichugun sun luwujeri subudi luma gun farando won. Subudi gdalali laranseha le meha aramudunyu bai won. Owarita guni lan le lasamina rubai ladiga. Lun buga londa rubai lan sun kate lida Kristu. Dame buga lagunfuli runi dan ligia. Dandu leburi sieluwe kei le ubowe kubai. lida Kristo anuadira lumuti wa bungi lumage binare lung veresi biruni wafana lida le lumbe lichuguni. Ani sun le lida nyin lugunda bungi le adigumbali sun kate kei labus heruni. Wagie lubaiti le ichugubali we meni gulago Kristo furumie, lunti wichugun uweriguni lu bungi, huguya ginye dan le hagambu balin ugano le lana inareni, ugano le anigubali asalba unikun, aba hafinyeru, Makuwatun lau liseimi sifiri sandu le farama sewalibai. Sifiri sandu ligia, achoruru balin won luago veresi birubai la alaga le lumbai lichuguni bungi won, dame la salbaruni wa sun suina gubai, wagia le lani gubai, lun linyuruni wa liri luago luwairigu. Ligia dan le lubai, nagambu bai luago afinye ni le hida bai luago wabudeme Jesusu. Lumo luago nisi habuni le huago bai hon sunha lani gubai bungi yo, Masu tine tengiru ni bungi huwago dan le narita gong huwago lida na furi idolo. Amuri atina luma lubungi te wabure me Jesu Kristu, ugu chili wairi guti, lun lichu gong subudi inyu ginyati hun lun gong faranda humani le la subudi ra gudubai hun. Lun ginyi ha subudi runi tima bungi ubuidu. Amuri atina luma bungi lun larugon gadagadini hisamina lun ha subudi runi kala emeni gini le idon bai laguarun bungi. Luma ida linya la luweirigu luma lirisi ya lagan le lichugu bai bungiu hon lanigu ha sandu banya. Amuri atina ginya luma, lun la subdi ragduni hun ida linya lan luweiri lubafu le mebe habai le nadagi meimbei wada, wagia le afinya bai luagu. Ubafu le, ligia meme la rufudu bai bungiu la usarago ere idan le lasara gudu balin Kristu lidage oweni. Aba lanyura guduni luegien lonwere jagita sielu. Rulu muti loge sun gumadi, ubafu, Ere luma aruweha ni leburi sielu bai, luma lougien sun le gayara bai liridun, dandu lida dan le keisi lida le lumbai liabi. Rulu muti sun kate labu lubafu Kristu, rule ginye Kristu guanargu lun ligia bala ichigdi nautun. Ladega ligilisi lugububon Kristu, ani tidanyen Kristu, le oustara gudu balin sun kate.
1: Efesios capítulo 2
0: Hilanyo hinya meha lida avuriba ni luma figo, le ida bai haganaba. Ladiga falaha muti meha lani ubo le hempulu. Adiga ilugunda sifiri le agumadi habai garaba liriku. Le nadagi meibai hadangi ha magamba dibanya lubungi. Itara linya meha ginye wabagari dun sun wagia luago abada. Afalare lagubri waritagun. Agumflira luma lugunda wagabri luma lugunda wasamina. Keisi girigia garu warigutina. Ligia lunti lubai yebe laburi ha lanari me liganyi bungiu wa wagon, keisi ha hibiri. Gama lumu weiriti wagude me luma winsinye lu bungiu, aba lichugun ibagari won lidage Kristu lausun meha hilanyo gidiwa la ladiga wafigo. Salbatun lubai iti luago lareini bungiu, saragada lumuti waginye bungiu lidage oweni uwara luma Kristu, aba larue hagduni wa luma Kristu jagta sielu. Ladigumbali lida lun larufudni luweiri wisye lun luma lareimi won lida Kristu Jesusu lida medanle lubai liabi. Ladiga luago lareini bungi wa salbara, luago wafinya luago, mama hamuga bakate le wagie guana regubai adigumbali. Bungi edewe habali wa salbaru won, mama lagu kate le hamuga ladiga grigia lun uwa lan miaba apanta hati luegie. Lugundu bungi adigumbaliwa, Iseri hadiwa lida Kristu Jesusu luma dinge kate ibuiti kei larita guni luma gie binari. Harita kwa huma lubaiti ulagu amuda, huguja lemaa wa ikuriju, grigia maseini ruti hagubu hanya meha ha seini wabanya ugubu hun, seini le hadiga ugirinyo. Lida meha dan ligia, ibidinye gili meha Kristu hun, mama gidun meha lilana linasinyo Israeli. Bogi dunyadu meha lui lidara do bungiu hama lanigo luma farama se le labu ginye bai daradu ligia. Habagari dunya meha ubowago memeni ginga ibidinye ga bungiu hun. Ahin ti gueto ke lida nyadu lubai aba luma Kristu Jesusu huguya meha le dise bai lui bungiu gueto jarafa dun lun. Lau lonwe Kristu. Barila adiwa Kristu lidon arande runi. Ladiga adiga lanya huriyu hama hamama bai huriyu lun aba meme hama nechani. Ani lida lugubu guwana rigu gringuwa lumuti gagani go le meha afani ragubalinya. Gumugwa gida lumuti lurudu lausumburi gumadi lanina lurudu ligia. Adiga ina lanya huriyu hama hamama bai huriyu lun aba banya la lida. Itara linya ladiga ni aranda uni wadagua. laulonwe Kristu lauguruwa, aba lagumu chagwagu dinigulibu le meha hadan bai kuriyu, hama hama bai kuriyu, aba larandara gudu ninya biyangu bai luma bungyu, adige inalanya biyangu bai lum aba arigu hama ugubu. Nyambu iti Kristu, aba lapuricha ni uganu lagu tiarandaru ni, dandu hun, huguya hameha dise banya kei won, wagia hameha yarafa banya. Gayarati wa yarafa dulu bungyu lidagia Kristu, sun wagia, dandu huriyu kei hama bai huriyu, laulu bafu sifiri sandu. Ligia mama adun lubai terencha, lila na adun laruweha kei sunka lani gubanya. Tila na adun luba bungyu, sun huguya, itarahinya kei aba muna, ani ligibu agunyadun ebu le hichu gubai apostolo gu hama profeta gu. Ani Jesu Kristu guanarigu dubu tima tima bai tida muna tuguya. Lida Kristu tinyura wagua muna tuguya lida kada tumegigu. Darilu tiabin lun ababu la tempulu sandu tu lida wabureme. Lida gen hinyura wagua kei aba muna, uwar hama hahibiri, lun luba badun la bungyo laulani sifiri.
1: Efesios capítulo 4.
0: Ligena muri haba y huma, au lea deru bay luegien luadig mari Cristo, lun hosera gunhungua kei lun tila hadigni ha un banya wahali la bungyo lun lanigu hama kei lagua runhun. Una bugu huma, hinsin habu, gagura su huma, areida huguya mehon hibirigu, hocha huma lun lida huma aba sunwa da lau lideha sifiri, lida darangila le onda rubaliwa sungubay. Abarigin ugubu, abarig sifiri, itarakei abarigla emenigini le idon bai haguarua. Aba aburemei, aba afinyani, aba badisei, abarig bungyu haguchi sungubay, le hauginye bai sungubay. Nadagimen ligia hau sungubay, ani anihen ligia hada sungubay. Kadaba wadage resibi lali buri ubafu le labuse rubay Kristu lichugun lung. Ligia larima gubay tida lerenu bungyu.
5: Mute tinyu baru na la nyata ruti lumago. Aba buri lichugu ubafu hong gregi.
0: Kati mini la mudeiti, mini la lagu rari la furumye lidon fulasu buri le una butimabay ubowagu. Le aradi rubay ligia memeginye le amudei rubay lidon linyu agay sielu lun labuncha guduni sun kate. Ani ligia meme ichugubay ubafu hong fiu lun apostolu hama, hibir lun profeta hama, hibir lu houdin apuriche ugano buiti lan asalbaruni, hibir lu fadiri hama luma lun maisturu guhama. Itara linya laranseru ninya lanigu lun gayara baila eseri biduni buidu luma lun edere budagduni lugubu Kristu. Darime wachulduru sun wagia lun lida wama aba lida wafinye. Luma lida lisubudin wa Jesu Kristu lirabungyu. Itara luba grigi wama waina muhanya lida waibugu luma Kristu. Ladiga wa waina muduba dari wachulduru lumu lubumari Kristu. Mitara hadi wa meke irahunye lumere gula wasansika lun laduru haniwa ligaraba linfurumye gwarga iseri luwujeri. Arufu dahani lun waburu ha lidon hajeni grigia sumaditinya ha abuse rumbanya hanegni wa lidon uma le marichabe. Lubarage lida wadimwe habe inarini lau insieni lun wawansiru lida sun luwujeri lida aba luma Kristu le ichigu dinaube lun lugubu. Sun wagia le lugubu Kristu uwaragwati walida aba labuge laguma diha Kristu. Karaba wadage gayarati widiragu ninya ha wibirigu. Itara luba gayara la wawansiru sungube lida waibugu luma Kristu awanse wagiame lida insinyani. Aniha lubai tikate le naniengubai hun lida liri wabureme. Luhebela habagari dukei ha ibidi ya hapubanya lubungi. Habagari dubanya uwaragwa luma hasamina le malabe. Darugu linya lau hasamina uwa tibagari le nyumbi bai luma ge bungi uhada lugundu ibidi ya tini kata hon ladiga tideri hanigi. Feri di hamali habusi igari. Derege guanya hongu wa lun feri di guo. Adiga tiansun luwujari ibijei lau ugundani. Ahinti huguya mama linya hafurenda iru luma ge Kristu. Ladiga inaru ni luagu agamba adun la luagu Kristu, lau lida huma aba luma, furende humuti inaru ni le lida mbwe. Ahinti luagu binadu ligabri habagari dun, lunti higiru ni le mabuidun hali bwe, ladiga hayuma hale geyera guadi bwe. Iserigu wa huma lida hani sifi luma lida hisamina. Dagu wa huma lau iseri igabri, igabri ladiga bwe bungyu kei ligabri guanariga, lida iricha le tima timati luma arumani. Lige hebe lubai heyeha, adimure humai inaruni hama hibiri gulugundu lumege gu aba meme ugu busun huguya. Ahu aganyida mafigon huma male dalaweyu hau ganyu. Michiga huma lugaru lu mafia. Lemeka kiberubai hebe liberuha luadigi marida la arumani lun la griya gun lungua lung nye gayara la lidera guninya ha gudeme banya. Manabaha huma lubare gelira hadimure hadimure ibuiti le idera gutinya ha hibiri lida hafinya. Abini runi li...
6: Estás escuchando Fe Low Bíblica, la Biblia en español, inglés, garífuna y quechí.
0: Daga da humay